ಚಮೇ ದಶ್ಚಮೇ ಪ್ರಿಯಂತಮೇನು ಕಾಮಶ್ಚಮೇ ಕಾಮಶ್ಚಮೇ ಸೌಮನಸಶ್ಚಮೇ ಭದ್ದಂಚಮೇ ಶೈಲಶ್ಚಮೇ ವಶ್ಯಶ್ಚಮೇ ಯಶಶ್ಚಮೇ ಭಗಶ್ಚಮೇ ದ್ರವಿಣಂಚಮೇ ಜಂತಾಚಮೇ ದತ್ತಾಚಮೇ ಕ್ಷೇಮಶ್ಚಮೇ ಧೃತಿಶ್ಚಮೇ ವಿಶ್ವಂಚಮೇ ಮಹಶ್ಚಮೇ ಸಂವಿಶ್ವಮೇ ಜ್ಞಾತ್ರಂಚಮೇ ಸೋಶ್